0: ಮೂವತ್ತು
1: ಒಂದು ಕೊತ್ತಿನ ಉಳಿಸ್ಕೊಂಬಂದ್ರೆ ಸರಿ ಅಷ್ಟು ಕೊಟ್ಟು ಸಾಂದ್ಯ ಆಗಿ ಎವಡಾ ಬೇಗ ಬೇಗ ಪೊಸಾರಿ ದಿನ ಪರಿ ಭಾವಿಸಿದ್ದ ಎಲ್ಲ ಕೇತೆ ಎಲ್ಲ ಮೊಳೆ ದಿಯ ಭಯ ನಿಂತಾನೆ.

ಭಾವೇ ಹೃದಯ ಶಾಂತಿನಾಯಿರೇ ನರ ಹೃದಯ ಶಾಂತಿನಾಯಿರೇ ಹರಿ ಭಜನ ಬಿನಾ ಸುಖ ನಾಯಿರೇ ಪ್ರಭು

ಬಾರಿ ಖನ್ನನ ಮನ್ನನ ಉಮರ ಗುಜಾರಿ ಬಿರಿಥಾಲೋಕ ಬಳಾಯಿರೇನರ ಬಿರಿಥಾ ಲೋಕ ಬಳಾಯಿರೆ ಹರಿ ಭಜನ ಬಿನಾ ಸುಖ ನಾಹಿ ರೇ ಪ್ರಭು ಭಜನ ಬಿನಾ ಸುಖ ನಾಹಿ ರೇ ಯಸರಿ ಭನಿಂಚ ಕಿ ಛಾಪ ತಿಲಕ ಬಹು ಭಾತ ಲಗಾವೆ ಸಿರಿಪರ ದಟ್ಟ ವಿಭೂತಿ ರಮಾವೆ ಹೃದಯ ಶಾಂತಿ ನಾಯಿರೆ ಯತ ಬೈರಿ ರಂಗ ರಂಗಿಯರ